0: ಸಚಿನ ಬಿಡೆ ತುನ ವಾಕ್ಯ ಕಡೆ ಜಜಮಾಲಯ ಅವನಪ್ಪ ಏನು ಕುಡಿ ಆರು ಮೂರು ಕಾಲೇ ದೋ ಜಗತಾಲಯ ತೇರೆ ನಾಯರತ್ತೆ ಸೇ ಹೇಣಗೆ ಹಾರ್ಗೆ ಸೇ ಠಗ್ಗನ ವಾಲಯ ಲಿಖನಾವೇ ತರಂ ಬಹಲಯ ಲಿಖನಾವೇ ತರಂ ಬಹಲಯ
1: ಹಮ್ಮೂರು